ಈ ಮಾಯಾ ತಿಂಗಳ ಕತ್ತಿ ಪೈಸನು ಇನ್ನಿ ಹಿಡಿಮೆ ಚಿಕ್ಕರ್ ಕುಸಿದು ಇನ್ನಿ ಹಿಡಿಮೆ ಚಿಕ್ಕರ್ ಕುಸಿದು ಮೋ ರಾಜ ಹು ಚುಟ್ಟಿನಿ ಪೋನಿ ತಿವನು ರಾಣಿ ಪುಣ್ಯ ಚಟಿ ಖಾಂಡು ಚುಟ್ಟಿ ಕಹಾನಿ ಪೊನೌ ಲ ಪ್ರಿನ್ಸೆಸ್ ಸ್ವಾಮಿ ಖರಿ ಖರಿ ವಿಷಯ ತಿನ್ನಿ ಕಸ್ತು ತಿನ್ನು ಪ್ರಾಣಿ ಅಪ ನಚಾವ ನ ಪರ ಪರ ಚಾನಿ ಚಾನಿ ಮೋ ನಚಿ ಅವತಾ ಕಿನ ಹುಚ್ಚ ಪಾನಿ ಪಾನಿ ವೈಸ ಠಾಂ ಕಿತ ಜಾಚ ಅಪ ಸುಸ್ನೆ ಪಹೋ ಕಿ ಮೋ ಮಿಲ ಸಾತಿ ಮಲ ರೋಸ್ನೆ ಪಹೋ ಕಿ